yo nyame ote ase ye mase nyankopɔ no so alaje sawo tiamia babia wo bia na twebe wo radio na sori e wo radio ote ase fa ye no kase ma sa nyankopɔ wa wa chi ye no nkwa